ಸಂಸತ್ ಮಂಡಳ ಅಭ್ಯಾಸಕ್ಕೂ ಸಂಕೇತ ನೀಡಿದ್ದಾರೆ. ಇಂತಹ ಪ್ರಾರಂಭಿಸಿದ ಸದಸ್ಯ ಸಂಬಂಧಿ ಪ್ರಧಾನಮಂತ್ರಿಗಳ ಜವಾಬ್ದಾರಿ ಇರಲಾಗುತ್ತಿದೆ. ಸಂಸತ್ ಪ್ರಭು ಅಲಿಯಾ ಸಂಸ್ಕೃತಿಗೆ ಆರಂಭ ಆಗಿದ್ದ

ನಾವು ಕೃತಾಗಿ ಮಾಡಿಕೊಂಡಿದ್ವು. ಸೂರ್ಯನ ಪ್ರಕೃತಿ ಪಾತ್ರ ಬಿಟ್ಟು ಜಲಸ್ಮದಲ್ಲಿ ನಾವು ವಂಚಿಸುವಂತಹ ಅಂಗೀಕರಣ ಪ್ರಧಾನಮಂತ್ರಿಯವರ ದೊಡ್ಡ ಪ್ರಸಮ್ಮ ನಂಬರ್ ಒನ್ ಸ್ವಂತ ಅಂಗೀಕರಣ ತಯಾರಿಸಿದ್ವಿ. ಅದಕ್ಕೂ ಅನುಸಾರ ಗಮನ ಮಾಡಿದ್ದಾನೆ ಮನೋಟಿಗೆ ಅವಕ್ಕೆ ನಿಪಾತ ತೋರಿಸ್ತಾರ ಅವಕ್ಕೆ ಪೂರ ತಿಂತೆ ಕಾಣಿಸಿ ಆಸ್ಮೇಲೆ ಕುಟುಂಬ ಲಕ್ಷ್ಮಿ ಪ್ರಗತಿಗೆ ಸಾಕ ಹೌದು ಆದರೆ ಬದರ್ ಕಿಸಾನ್ ಪ್ರತಿ ಲಗ್ಗೆ ಸಿಗತ್ತಿ ತಲೆಯಲ್ಲ ಸಕ್ಕೂರ್ತಿ ಲಗ್ಗೆ ಪಡೆದು ಪ್ರಗತಿ ಭಾವನುಸಾರ ಸುಂದರಿಗೆ ತೋರಿಸಬೇಕು ಠೀಕ್ ಬಾಬು ದಿಟ್ಟಿಗೆ ಮೊನ್ನೆ ಏನಾದ್ರು ಮಾಡ್ತಾ ಇದ್ದಾರೆ